ತ್ರಿಪುರಾದಿ ತನು ವಿದಿತ ಸಕಲ ಸಂಸಾರ ಕೌಶಿಕ್ ಸುನೋ ಬಂದ ಎಹಮಾನ ಕುಟಿಲ ಕಾಲ ಬಸ ನಿಜ ಕುಲ ಘಾಲ ತುಮ ಹಟ ಕಹು ಜೋ ಚಾಹು ಬಾರ ಕಹಿ ತಾಪ ಬಲ ರೋಷು ಹಮಾರ ಸೂರ ಸಮದ ಕರನಿ ಕರಹಿ ಕಹಿ ನ ಜನಾವ ಹಿ ಆಪ್ ವಿದ್ಯಮಾನ ರಣ ಪಾಯನ ಕಾಯನ ಕರಹಿ ಪ್ರಲಾಪ परशु सहित बर नाम तुम्हार कहु सुभाहु न कुल ही प्रशंसी कालहु डरहि न रण रघुवंशी विप्र वंश के असि प्रभुताई अभय होई जो तुमहि डराई सुनि विदु गूढ़ बचन रघुपति के उखरे पटल पर